ಸೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಯಸ್ಮಿನ್ ಸರ್ವಂ ಯತಃ ಸರ್ವಂ ಯಃ ಸರ್ವಂ ಸರ್ವದೃಕ್ ತಥಾ ಸರ್ವಭಾವ ಪದಾತೀತಂ ಬೋಧಾನಂದಂ ಸ್ಮರಾಮಿ.